ಮತ್ತು ಪ್ರಸನ್ನ ಮುಖ ಚಂದ್ರಮಂಡಲೆ ವಿಭೀಷಣಕರೇಂದ್ರ ವನಿತಾಭಿರಚಿತೆ ಪಂಚಾಶಾಸ್ತುವಂತ ಭಾಷಾಪತಿ ಪಠತಿ ವಾಸರಶುದ್ಧಿಮಾರಾತ್ೇಖರ ವಿಭೋದು ಪ್ರಭಾತ ಈಶತ ಪ್ರಫುಲ್ಲ ಸರಸೀರು ಕನಾಲಿಕೇಣ್ರುಮಾಷು ಮನೋಹರ ಬಾಲಿಕಾನಿಮಂದಿರಸಹಿಗಂಧೈ ಶೇಷಾದ್ರಿಶೇಖರ ವಿಭೋದು ಪ್ರಭಾತ ಉನ್ನೀಜನೇತ್ರಯುಗಮುತ್ತಮ ಪಂಡ

ಚಿರಿತೆ ಜನನ ಸಾಮ ಮಾಹಿತೌ ಶ್ರೀವೇಂಕಟೇಶರಣೌ ಶರಣಂ ಪ್ರಪದ್ಯೆ ಅಮ್ಲಾನ ಋಷ್ಯದ ವನೀಲ ಲಕೀಲ ಪುಷ್ಪೌ ಶ್ರೀವೇಂಕಟಾದೃಶಿ ಕರಾಭರಣಾಯ ಮಾನವ ಆನಂದಿತಾಖಿಲ ಮನೋನಯನ ಉತ್ತರಯಿತೋ ಶ್ರೀವೇಂಕಟೇಶರಣೌ ಶರಣಂ ಪ್ರಪದ್ಯೆ ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸನಾತಿಪಶೋರಮೃತಾಯ ಮಾನವ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀವೇಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ಸಾಧಕ ದಯಾ ಕೃಗಂಚಲೇನ ಸೌಮ್ಯೋಪಯಂ ಮುನಿನಾಮ ಪದರ್ಶಿತೌ ತೇ ಶ್ರೀವೇಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ಸಾಧಕ ದಯಾ ಕೃಗಂಚಲೇನ ಸೌಮ್ಯೋಪಯಂ ಮುನಿನಾಮ ಪದರ್ಶಿತೌ ತೇ ಶ್ರೀವೇಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಶ್ರಿಯಾ ಘಟಿತಯಾ ತ್ವದುಪಾಯ ಭಾವೇ ಪ್ರಾಪ್ಯೇ ತ್ವಯಿ ಸ್ವಯಂ ಉಪೇಯತಯಾ ಸುರಂತ್ಯಾ ನಿತ್ಯಾಶ್ರಿತಾಯ ನಿರಪದ್ಯ ಗುಣಾಯ ತುಭ್ಯಂ ಶಾಂತಿಂಕರೋ ವೃಷಗಿರೀಶ ನ ಜಾತು ಮಹ್ಯಂ ಶ್ರೀಶ್ರಿಯಾ ಘಟಿತಯಾ ತ್ವದುಪಾಯ ಭಾವೇ ಪ್ರಾಪ್ಯೇ ತ್ವಯಿ ಸ್ವಯಂ ಉಪೇಯತಯಾ ಸುರಂತ್ಯಾ ನಿತ್ಯಾಶ್ರಿತಾಯ ನಿರಪದ್ಯ ಗುಣಾಯ

ಸುಖ ಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ ಚಂದ್ರರೇಖ

ಲೋಕ ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮ ವಿಕಾಸ ಭಾಸ ಸುಂದರ ವದನ.

0: ನಟನನುಗಳು ನವ ಕವಿತ ವೆಲಯಗ ಮಾಡವೇ ಮಯೂರಿ.
1: ನೀ ಕಾಳ ಬಗ್ಗುರಾಳ, ಇಂತ ಬಾಗಿ ನಾಟ್ಯ ಚೇಸ್ತುನ್ನಾವಾ? ಆ ಕೊರಡಾ ಇಲ್ಲ ಇವು, ನಿನ್ನ ಚುಟ್ಟಿ ನಾ ಚೇತ್ರ ಬಿಟ್ಟುಕುಟ್ಟಾರು, ಅರಿ ಚೇತ್ರ ವೈಕುಂಠ ಚೂಸ್ಕುಟ್ಟಾರು.